0: ಜಗತ್ತು ಸರನಾಯಿ ಅಷ್ಟು ಜೋಡಿದ್ದು ಸರಿ
1: ಅಶಿಕಿಮಯ
0: ಕಶಿ ಘಡಲಿ
1: ಅಶಿಕಿಮಯ
0: ಘಡಲಿ ಲಾ ಲಾ ಲಾ ಲಾ ಲಾ ಲಾ ಲಾ ಒನ್ ಟೂ ತ್ರೀ ಒನ್ ಟೂ ತ್ರೀ ಆರ್ ಒನ್ ಟೂ ತ್ರೀ ಒನ್